ತಂತ ದಿಗಿಣ್ಣ ತಂತ ದಿಗಿಣ್ಣ ತಂತ ದಿಗಿಣ್ಣ ತಂತ ದಿಗಿಣ್ಣ ತಂತ ದಿಗಿಣ್ಣ ತಂತ ದಿಗಿಣ್ಣ ತಂತ ಪ್ರಕೃತಿ ಮಿತ ಪ್ರಕಿಟ ತಾಮ್ ಪ್ರಕತಾಂ ಪತಾಂ ತಾಂ ಅದಿತ್ತಗಜಣದಾಂ ದಿತ್ತಗಜಣದಾಂ ತಗಜಣದಾಂ ಪ್ರತಿಗಿಣ್ಣ ತೋಂ ತದ್ದಿಗಿಣ್ಣ ತೋಂ ತದ್ದಿಗಿಣ್ಣ ತೋಂ ತದ್ದಿತ್ತಗಜಣದಾಂ ದಿತ್ತಗಜಣದಾಂ ತಗಜಣದಾಂ ಪ್ರತಿಗಿಣ್ಣ ತೋಂ ತದ್ದಿಗಿಣ್ಣ ತೋಂ ತದ್ದಿಗಿಣ್ಣ ತೋಂ ತದ್ದಿತ್ತಗಜಣದಾಂ ದಿತ್ತಗಜಣದಾಂ ತಗಜಣದಾಂ

ತದಿಂಗಿಣದ ತಗದಿಗ ತದಿಂಗಿಣದ ತದಿಂಗಿಣದ ತಗದಿಗ ತದಿಂಗಿಣದ ತದಿಂಗಿಣದ ತಗದಿಗ ತದಿಂಗಿಣದ ತದ.